ಕೂಡಿ ಬಾಯಿದವನರಿಯನು ಕಾದ್ಯ ಬಾಯಿನ ಜಾನಿಯಾಲಿ ಬರಾಲ ಅವನರಿಯನು ಕಾದ್ಯ ಬಾಯಿ ಜಿಯಾ